0: का कार्यक्रम अभी आपने सुना ए आकाशवाणी पुणे का निर्माण था, जिसे आपने सुना रागम 24/7 डीटीएच चैनल पर। सुनते रहिए भारतीय संगीत हर पल हर समय।
1: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ, ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
2: ಭಕ್ತಿ ಕುಸುಮಾಂಜಲಿ ಭಕ್ತಿ ಸಂಗೀತದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಪುರಂದರದಾಸರ ಒಂದು ರಚನೆ ಕೇಳಿ, ಕಂಡು ಕಂಡು ನೀ ಎನ್ನ ಎಂಎಸ್ ಶೀಲಾ ಹಾಡಿದ್ದಾರೆ.
3: ವೆಲ್ಕಮ್ ಟು ಟುಡೇಸ್ ಡಿವೋಷನಲ್ ಮ್ಯೂಸಿಕ್ ಪ್ರೋಗ್ರಾಂ. ಎಂಎಸ್ ಶೀಲಾ ಪ್ರೆಸೆಂಟಿಂಗ್ ಅ ಕಂಪೋಸಿಷನ್ ಆಫ್ ಪುರಂದರದಾಸ, ಕಂಡು ಕಂಡು ನೀ ಎನ್ನ.

0: ಮಾಧವಗುಡಿ ಅವರು ಹಾಡಿರುವ ಹಯವದನ ವ್ಯಾಸರ ಒಂದು ರಚನೆ ಕಾಯೇ ಶ್ರೀ ಕಮಲಾಲಯೇ.
1: ಕಾಯೇ ಶ್ರೀ ಕಮಲಾಲಯೇ ರಿಟನ್ ಬೈ ಹಯವದನ ವ್ಯಾಸ, ಸಂಗ್ ಬೈ ಮಾಧವಗುಡಿ.

0: ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಪುರಂದರದಾಸರ ರಚನೆ ಇದು. ಸಂಗೀತ ಕಟ್ಟಿ ಹಾಡಿದ್ದಾರೆ.
1: ನೌ ಸಂಗೀತ ಕಟ್ಟಿ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ಪುರಂದರದಾಸ, ಭಾಗ್ಯದ ಲಕ್ಷ್ಮೀ ಬಾರಮ್ಮ.

0: ಎಸ್ ಶಂಕರ್ ಅವರು ಹಾಡಿರುವ ಗುರುರಾಮ ವಿಠಲರ ಒಂದು ರಚನೆ ಇವರೇ ನಮ್ಮವರು.
1: ನೌ ಎಸ್ ಶಂಕರ್ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ಗುರುರಾಮ ವಿಠಲ ಇವರೇ ನಮ್ಮವರು.

0: ಜೀವ ಕರ್ತೃತ್ವದ ಭ್ರಮೆಯ ಬಿಡಿಸೋ ಜಯೇಶ ವಿಠಲರ ರಚನೆ ಕೇಳಿ. ಎ ವಸುಧಾ ಹಾಡಿದ್ದಾರೆ.
1: ನೌ ಎ ವಸುಧಾ ಪ್ರೆಸೆಂಟಿಂಗ್ ಅ ಕಂಪೋಸಿಷನ್ ಆಫ್ ಜಯೇಶ ವಿಠಲ, ಜೀವ ಕರ್ತೃತ್ವದ ಭ್ರಮೆಯ ಬಿಡಿಸೋ.

0: ಎಸಿ ಅಶ್ವಿನಿ ಅವರು ಹಾಡಿರುವ ವಿಜಯದಾಸರ ಒಂದು ರಚನೆ ಕೈಲಾಸವಾಸ ಗೌರೀಶ ಈಶ.
1: ಕೈಲಾಸವಾಸ ಗೌರೀಶ ಈಶ, ರಿಟನ್ ಬೈ ವಿಜಯದಾಸ, ಸಂಗ್ ಬೈ ಎಸ್ ಸಿ ಅಶ್ವಿನಿ.

0: ಮನವ ನಿಲ್ಲಿಸುವುದು ಬಹು ಕಷ್ಟ. ಪುರಂದರದಾಸರ ರಚನೆಯಿದು. ಆರ್ ಚಂದ್ರಿಕಾ ಅವರ ಧ್ವನಿಯಲ್ಲಿದೆ.
1: ಆರ್ ಚಂದ್ರಿಕಾ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ಪುರಂದರದಾಸ. ಮನವ ನಿಲ್ಲಿಸುವುದು ಬಹು ಕಷ್ಟ.

0: ಪರಶುರಾಮದೇವ ಗುರುರಾಮ ವಿಠಲರ ರಚನೆ ಕೇಳಿ ಆರ್ ರಂಜಿನಿ ಹಾಡಿದ್ದಾರೆ.
1: ಪರಶುರಾಮದೇವ ರಿಟನ್ ಬೈ ಗುರುರಾಮ ವಿಠಲ, ಸಂಗ್ ಬೈ ಆರ್ ರಂಜಿನಿ.

0: ಉಮಾ ಕಾತ್ಯಾಯಿನಿ ಗೌರಿ ದಾಕ್ಷಾಯಿಣಿ, ವಿಜಯದಾಸರ ರಚನೆಯಿದು. ಆರ್ ಚಂದ್ರಿಕಾ ಹಾಡಿದ್ದಾರೆ.
1: ಉಮಾ ಕಾತ್ಯಾಯಿನಿ ಗೌರಿ ದಾಕ್ಷಾಯಿಣಿ, ರಿಟನ್ ಬೈ ವಿಜಯದಾಸ, ಸಂಗ್ ಬೈ ಆರ್ ಚಂದ್ರಿಕಾ.

0: ಭಕ್ತಿ ಕುಸುಮಾಂಜಲಿ ಭಕ್ತಿ ಸಂಗೀತದ ಕಾರ್ಯಕ್ರಮವನ್ನು ಇದುವರೆಗೆ ಕೇಳುತ್ತಿದ್ದೀರಿ. ಈ ಹೊತ್ತಿನ ಭಕ್ತಿ ಸಂಗೀತದ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: Dear listeners, you just heard various compositions rendered by various artists. This program was a contribution of Akashvani Bengaluru, Anytime Indian Music.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಇನ್ನೀಗ ಅಮೃತ ಗುರುಕುಲ ಸಂಗೀತ ಪಾಠ ನಡೆಸಿಕೊಡುತ್ತಾರೆ ಅಮೃತ ವೆಂಕಟೇಶ್. ಭಾಗವಹಿಸುವ ವಿದ್ಯಾರ್ಥಿನಿ ಶಾರದಾ ಎಂ.
1: ನಮಸ್ತೆ ಮೇಡಮ್.
2: ನಮಸ್ತೆ ಶಾರದಾ. ಅಮೃತ ಗುರುಕುಲ ಸಂಚಿಕೆಯಲ್ಲಿ ನಾನಿವತ್ತು ಹೇಳ್ಕೊಡ್ತಾ ಇರುವ ಹಾಡು ಗಾಂಗೆಯ ವಸನಧರ, ಹಮೀರ್ ಕಲ್ಯಾಣಿ ರಾಗ, ಆದಿತಾಳ ಎರಡು ಕಳೆ, ಮಹಾರಾಜ ಸ್ವಾತಿ ತಿರುನಾಳ್ ಅವರ ರಚನೆ. 2013 ಮಹಾರಾಜ ಸ್ವಾತಿ ತಿರುನಾಳ್ ಅವರ 200ನೇ ಜಯಂತಿ ಬರುತ್ತೆ. ಹಮೀರ್ ಕಲ್ಯಾಣಿ ರಾಗದ ಬಗ್ಗೆ ಕೆಲವು ಮಾತುಗಳು. ಹಮೀರ್ ಕಲ್ಯಾಣಿ ರಾಗದ ಆರೋಹ

ಈ ರಾಗ 65ನೇ ಮೇಳ ರಾಗವಾದ ಕಲ್ಯಾಣಿಯಲ್ಲಿ ಜನ್ಯ. ಇದ ಕಲ್ಯಾಣಿಯನ್ನು ನಾವು ಮೇಚ ಕಲ್ಯಾಣಿಯ ಅಂತಾನೂ ಕರಿತೀವಿ. ಈ ರಾಗದಲ್ಲಿ ಅನ್ಯಸ್ವರ, ಶುದ್ಧ ಮಧ್ಯಮ, ಎರಡು ಮಧ್ಯಮನೂ ಬರುತ್ತೆ, ಶುದ್ಧ ಮಧ್ಯಮ ಮತ್ತು ಪ್ರತಿ ಮಧ್ಯಮ. ಈ ರಾಗದಲ್ಲಿ ಹಮೀರ್ ಕಲ್ಯಾಣಿನಲ್ಲಿ ಬರೋ ಸ್ವರಗಳು ಷಡ್ಜ, ಚತುಶ್ರುತಿ ರಿಷಭ, ಅಂತರ ಗಾಂಧಾರ, ಶುದ್ಧ ಮಧ್ಯಮ, ಪ್ರತಿ ಮಧ್ಯಮ, ಪಂಚಮ, ಚತುಶ್ರುತಿ ದೈವತ ಮತ್ತು ಕಾಕಲಿ ನಿಷಾಧ. ಈ ರಾಗವನ್ನು ನಾವು ಹಿಂದೂಸ್ತಾನಿ ಶೈಲಿಯಿಂದ ತಗೊಂಡಿದ್ದೀವಿ. ಹಿಂದೂಸ್ತಾನಿ ಶೈಲಿಯಲ್ಲಿ ಕೇದಾರ್, ಹಮೀರ್ ಅಂತ ಎರಡು ರಾಗಗಳು ಇದೆ. ಅದರಲ್ಲಿ ಕೇದಾರ್ಗೆ ಇದು ಸ್ವಲ್ಪ ಸಿಮಿಲರ್ ಆಗಿರುತ್ತೆ. ಹಮೀರ್ ಕಲ್ಯಾಣಿ ರಾಗದಲ್ಲಿ ಕೆಲವೊಂದು ಸ್ವರ ಸಂಚಾರಗಳನ್ನು ಹೇಳ್ತೀನಿ, ನೀವು ರಿಪೀಟ್ ಮಾಡಿ.

0: ಈ ರಾಗದಲ್ಲಿ ಬರೀ ಆರೋಹಣ ಅವರೋಹಣ ರೆಫರೆನ್ಸ್ ಆಗಿ ಇಟ್ಕೊಂಡು ನಾವು ಯೂಶ್ವಲಿ ಹಾಡೋದಿಲ್ಲ. ಸಂಚಾರಗಳ ಫ್ರೇಸ್ ಓರಿಯೆಂಟೆಡ್ ಆಗಿ ಹಾಡ್ತೀವಿ, ಜಾಸ್ತಿ ಫ್ರೇಸಸ್ ಅನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ಹಿಂದೂಸ್ತಾನಿ ಅವ್ರು ಮಾಡೋ ಥರ ನಾವು ಫ್ರೇಸ್ ಓರಿಯೆಂಟೆಡ್ ಆಗಿ ಹಾಡ್ತೀವಿ. ಈಗ ಈ ಕೃತಿ ಗಾಂಗೆಯ ವಸನಧರ ಹಿಂದೂಸ್ತಾನಿ ಶೈಲಿಯಲ್ಲಿ ಹಮೀರ್ ಮತ್ತು ಕೇದಾರ್ ರಾಗಗಳಿದೆ ಅಂತ ಹೇಳಿದೆ. ಇದು ಕೇದಾರ್ಗೆ ಸಿಮಿಲರ್ ಆಗಿರುತ್ತೆ. ಕೇದಾರಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಸನಿದ ನೀದಪ ಕೈಶಿಕಿ ನಿಷಾದ ಪ್ರಯೋಗ ಇರುತ್ತೆ ಮತ್ತು ದೈವತೆಗೆ ಪ್ರಾಮಿನೆನ್ಸ್ ಮಾ ಪ ಗ ಮಾ ದ ಅಂತ ಪ್ರಯೋಗಗಳು ಕೇದಾರ್ನಲ್ಲಿ ಇದೆ. ಈಗ ಗಾಂಗೆಯ ವಸನಧರ ಕೃತಿ ಶುರು ಮಾಡೋಣ. ಸರಿ, ಕೃತಿಯ ಪಲ್ಲವಿ ಹೇಳ್ತೀನಿ, ನೀವು ಬರ್ಕೊಳ್ಳಿ. ಹಾಂ, ಈ ಕೃತಿಯನ್ನು ಮಹಾರಾಜ ಸ್ವಾತಿ ತಿರುನಾಳ್ ಅವರು ಪದ್ಮನಾಭ ಸ್ವಾಮಿ ಮೇಲೆ ರಚಿಸಿದ್ದಾರೆ. ಗಾಂಗೆಯ ಗಾಂಗೆಯ ವಸನಧರ ಗಾಂಗೆಯ ವಸನಧರ
1: ಗಾಂಗೆಯ ವಸನಧರ
0: ಪದ್ಮನಾಭ
1: ಪದ್ಮನಾಭ
0: ಮಾಮವ
1: ಮಾಮವ
0: ನವ ಜಲದಾಂಗ
1: ಮಾಮವ ನವ ಜಲದಾಂಗ
0: ಜಲದಾಂಗ
1: ಮಾಮವ ನವ ಜಲದಾಂಗ
0: ಇನ್ನೊಂದ್ಸಲ ಹೇಳ್ತೀನಿ. ಗಾಂಗೆಯ ವಸನಧರ
1: ಗಾಂಗೆಯ ವಸನಧರ
0: ಪದ್ಮನಾಭ
1: ಪದ್ಮನಾಭ
0: ಮಾಮವ
1: ಮಾಮವ
0: ನವ ಜಲದಾಂಗ
1: ನವ ಜಲದಾಂಗ
0: ಗಾಂಗೆಯ ವಸನಧರ ಅಂದರೆ ಸ್ವರ್ಣ ವಸ್ತ್ರಗಳನ್ನು ಉಟ್ಕೊಂಡಿರೋನು. ಪದ್ಮನಾಭ, ಇಲ್ಲಿ ಮಹಾರಾಜ ಸ್ವಾತಿ ತಿರುನಾಳ್ ಅವರ ಮುದ್ರೆ ಪದ್ಮನಾಭ ಅಂತ ಇದೆ. ಅವರು ಕಂಜನಾಭ, ಅಂಬುಜನಾಭ, ಅಬ್ಜನಾಭ, ಸರಸಿಜನಾಭ ಈ ಥರ ಮುದ್ರೆಗಳನ್ನು ಉಪಯೋಗಿಸಿದ್ದಾರೆ. ಈ ಹಾಡಲ್ಲಿ ಪದ್ಮನಾಭ ಅವರ ಮುದ್ರೆ. ಈಗ ಹಾಡಿನ ಪಲ್ಲವಿ ಶುರು ಮಾಡೋಣ.
1: ಹಾಂ,
0: ಮೊದಲನೇ ಸಂಗತಿಗೆ ಸ್ವರ ಹೇಳ್ತೀನಿ, ಅದನ್ನು ರಿಪೀಟ್ ಮಾಡಿ, ಅದಾದ ನಂತರ ಸಾಹಿತ್ಯ ಮಾಡೋಣ.
1: ಸರಿ,
0: ಪಲ್ಲವಿ ಸಮದಲ್ಲಿ ಶುರುವಾಗುತ್ತೆ.

0: ಇದು ಗೊತ್ತಾಯ್ತು, ಮೊದಲೆರಡು ಸಂಗತಿ ಗೊತ್ತಾಯ್ತಲ್ವ, ಮೂರನೇದು ಮುಂದಿನ ತರಗತಿಯಲ್ಲಿ ಹೇಳ್ಕೊಡ್ತೀನಿ.
1: ಸರಿ, ಇದುವರೆಗೆ ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ನಡೆಸಿಕೊಟ್ಟವರು ಅಮೃತ ವೆಂಕಟೇಶ್, ಭಾಗವಹಿಸಿದ ವಿದ್ಯಾರ್ಥಿನಿ ಶಾರದಾ ಎಂ. ಈ ಕಾರ್ಯಕ್ರಮ ಅಮೃತ ವರ್ಷಿಣಿ ಸಂಗೀತ ವಾಹಿನಿಯ ಕೊಡುಗೆ.

0: ಮುಂಜಾನೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಾಲಚಂದ್ರ ನಾಕೋಡ್ ಅವರ ಗಾಯನ ಕೇಳುವಿರಿ. ರಾಗ್ ಮಿಯಾ ಕಿ ಮಲ್ಹಾರ್, ಖಯಾಲ್ ವಿಲಂಬಿತ್ ಏಕ್ತಾಲ್ ಕರೀಮ್ ನಾಮ ತೇರು, ಧೃತ್ತೇನ್ ತಾಲ್ ಉಮಂಡ್ ಗುಮಂಡ್ ಘನ.
1: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಶ್ರೀ ಬಾಲಚಂದ್ರ ನಾಕೋಡ್. ರಾಗ್ ಮಿಯಾ ಕಿ ಮಲ್ಹಾರ್, ಖ್ಯಾಲ್ ವಿಲಂಬಿತ್ ಏಕ್ತಾಲ್ ಕರೀಮ ನಾಮ ತೇರೋ, ಧೃತ್ತೇನ್ ತಾಲ್ ಉಮಂಡ ಘುಮಂಡ್.

0: ಗಾಯನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲ ಸೂರಜ್ ಪುರಂದರೆ, ವಯಲಿನ್ ಶಂಕರ್ ಕಬಾಡಿ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಮಿಯಾ ಕಿ ತೋಡಿ, ಖಯಾಲ್ ವಿಲಂಬಿತ್ ಏಕ್ತಾಲ್ ಅಬು ಮೋರೆ ರಾಮ್, ಧೃತ್ ಏಕ್ತಾಲ್ ಕುತುಬುದ್ದೀನ್.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀ ಭಾಲಚಂದ್ರ ನಾಕೋಡ್. ಹಿ ಇಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಶ್ರೀ ಸೂರಜ್ ಪುರಂದರೆ ಅಂಡ್ ವಯಲಿನ್ ಬೈ ಶ್ರೀ ಶಂಕರ್ ಕಬಾಡಿ. ಕಂಟಿನ್ಯೂಯಿಂಗ್ ದ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಮಿಯಾ ಕಿ ತೋಡಿ, ಖ್ಯಾಲ್ ವಿಲಂಬಿತ್ ಏಕ್ತಾಲ್ ಅಬ ಮೋರೆ ರಾಮ್, ಧೃತ್ ಏಕ್ತಾಲ್ ಕುತುಬುದ್ದೀನ ಕುತುಬಾಲಮ.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಾಲಚಂದ್ರ ನಾಕೋಡ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಸೂರಜ್ ಪುರಂದರೆ, ವಯಲಿನ್ ಶಂಕರ್ ಕಬಾಡಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ಸೈಟಲ್ ಬೈ ಶ್ರೀ ಬಾಲಚಂದ್ರ ನಾಕೋಡ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಸೂರಜ್ ಪುರಂದರೆ ಅಂಡ್ ವಯಲಿನ್ ಬೈ ಶ್ರೀ ಶಂಕರ್ ಕಬಾಡಿ. ದಿಸ್ ಪ್ರೋಗ್ರಾಮ್ ವಾಸ್ ಕಾಂಟ್ರಿಬ್ಯೂಟ್ ಬೈ ಆಕಾಶವಾಣಿ ಧಾರವಾಡ್.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಸಿಂಧು ಸುಚೇತನ್ ಅವರಿಂದ ವಯೋಲಿನ್ ವಾದನ, ಮೃದಂಗ ಸಹಕಾರ ಜಿಎಸ್ ನಾಗರಾಜ್, ಮೋರ್ಚಿಂಗ್ ಚಿದಾನಂದ್. ಮೊದಲಿಗೆ ಕರುಣಿಂಪ ಶಹನ ರಾಗದ ವರ್ಣ, ಆದಿತಾಳದೆ ರಚನೆ ತಿರುವಟ್ಟಿಯೂರ್ ತ್ಯಾಗಯ್ಯಾರ್. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ವಯೋಲಿನ್ ರಿಸೈಟಲ್ ಬೈ ಸಿಂಧು ಸುಚೇತನ್. ಅಕಂಪನಿಸ್ ಆರ್ ಆನ್ ದ ಮೃದಂಗಂ ಜಿಎಸ್ ನಾಗರಾಜ್, ಆನ್ ದ ಮೋರ್ಚಿಂಗ್ ಚಿದಾನಂದ್. ಟು ಬಿಗಿನ್ ವಿತ್ ವರ್ಣ, ಸೆಟ್ ಟು ಶಹನಾರಾಗ ಆದಿತಾಳ, ರಿಟನ್ ಬೈ ತಿರುವಟ್ಟಿಯು ತ್ಯಾಗಯ್ಯಾರ್ ಕರುಣಿಂಪಾ.

ನಾಗರಾಜರ ಕೃತಿ ಬಂಗಾಳರಾಗ ಆದಿತಾಳದಲ್ಲಿದೆ. ಗಿರಿರಾಜ ಸುತ್ತ ತನಯ್ಯ. ಗಿರಿರಾಜ ಸುತ್ತ ತನಯ್ಯ ರಿಟರ್ನ್ ಬೈ ತ್ಯಾಗರಾಜ, ಸೆಟ್ಟು ಬಂಗಾಳರಾಗ ಆದಿತಾಳ.

ಅನಿರುದ್ಧಮಾಶ್ರಿಯೇ ಮೈಸೂರು ವಾಸುದೇವಾಚಾರ್ಯರ ರಚನೆ ಸಾರಂಗರಾಗ ಖಂಡ ಚಾಪುತಾಳದಲ್ಲಿದೆ. ಅನಿರುದ್ಧಮಾಶ್ರಿಯೇ ಸೆಟ್ ಸಾರಂಗರಾಗ ಖಂಡ ಚಾಪುತಾಳ ರಿಟನ್ ಬೈ ಮೈಸೂರು ವಾಸುದೇವಾಚಾರ್.

ಸಿಂಧು ಸುಚೇತನ್ ಅವರಿಂದ ವಯೋಲಿನ್ ವಾದನ ಆಲಿಸುತ್ತಿದ್ದೀರಿ. ಮೃದಂಗ ಸಹಕಾರ ಜಿಎಸ್ ನಾಗರಾಜ್ ಅವರಿಂದ ಮೋರ್ಚಿಂಗ್ ಚಿದಾನಂದ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಈಗ ತ್ಯಾಗರಾಜರ ಕೃತಿ ಶ್ರೀರಂಜರಾಗ ಆದಿತಾಳದಲ್ಲಿದೆ ಮಾರುಬಲ್ಕ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ವಯೋಲಿನ್ ರಿಸೈಟಲ್ ಬೈ ಸಿಂಧು ಸುಚೇತನ್. ಅಕಂಪನಿಸ್ ಆರ್ ಆನ ದ ಮೃದಂಗಂ ಜಿಎಸ್ ನಾಗರಾಜ್, ಆನ್ ದ ಮೋರ್ಚಿಂಗ್ ಚಿದಾನಂದ್. ಕಂಟಿನ್ಯೂಯಿಂಗ್

ಇದುವರೆಗೂ ಸಿಂಧು ಸುಚೇತನ್ ಅವರಿಂದ ವಯೋಲಿನ್ ವಾದ ಆಲಿಸಿದ್ರಿ. ಮೃದಂಗ ಸಹಕಾರ ನೀಡಿದವರು ಜಿಎಸ್ ನಾಗರಾಜ್, ಮೋರ್ಚಿಂಗ್ ಚಿದಾನಂದ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ವನ್ ರಿಸೈಟಲ್ ಬೈ ಸಿಂಧು ಸುಚೇತನ್, ಅಕಂಪನೀಸ್ ವರ್ ಆನ್ ದ ಮೃದಂಗಂ ಜಿಎಸ್ ನಾಗರಾಜ್, ಆನ್ ದ ಮೋರ್ಚಿಂಗ್ ಚಿದಾನಂದ್. ದಿಸ್ ಪ್ರೋಗ್ರಾಮ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು ಎನ್ ಐ ಎಂಜಿನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ಯಶವಂತ್ ಬಿ ಜೋಶಿ ಅವರ ಗಾಯನ ರಾಗ್ ಧನಶ್ರೀ.
2: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರೆಸೈಟಲ್ ಬೈ ಶ್ರೀ ಯಶವಂತ್ ಬಿ ಜೋಶಿ, ರಾಗ್ ಧನಶ್ರೀ.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಯಶವಂತ್ ಬಿ ಜೋಶಿ ಅವರ ಗಾಯನ ಕೇಳುತ್ತಿರುವಿರಿ. ಪಕ್ಕವಾದ್ಯ ಸಹಕಾರದಲ್ಲಿ ತಬಲಾ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ವಸಂತ ಕನಕಾಪುರ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತ ಇನ್ನೀಗ ರಾಗ್ ಸಾಮಂತ್ ಸಾರಂಗ್.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀ ಯಶವಂತ್ ಬಿ ಜೋಶಿ. ಹಿ ಇಸ್ ಅಕಂಪನಿಡ್ ಆನ್ ತಬಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ಬೈ ಶ್ರೀ ವಸಂತ್ ಕನಕಾಪುರ್. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್, ನೌ ಲಿಸನ್ ಟು ರಾಗ್ ಸಾಮಂತ್ ಸಾರಂಗ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಯಶವಂತ್ ಬಿ ಜೋಶಿ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯ ಸಹಕಾರ ನೀಡಿದವರು ತಬಲ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ವಸಂತ ಕನಕಾಪುರ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀ ಯಶವಂತ್ ಬಿ ಜೋಶಿ. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಪಂಡಿತ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ಬೈ ಶ್ರೀ ವಸಂತ್ ಕನಕಾಪುರ್.
2: This program is the contribution of Akashvani Dharwad, Anytime Indian Music.

0: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದು ಎಸ್ಪಿ ಪಳನಿವೇಲ್ ಮತ್ತು ಸಂಗಡಿಗರಿಂದ ನಾದಸ್ವರ ವಾದನವನ್ನು ನೀವು ಕೇಳುತ್ತೀರಿ. ಪಕ್ಕವಾದ್ಯದಲ್ಲಿ ವಿಶೇಷ ಡೋಲು ಗೋಪಿ. ಮೊದಲಿಗೆ ಪಾಪನಾಶಂ ಶಿವನ್ ಅವರ ರಚನೆ ಕರುಣಾನಿಧಿಯೇ ತಾಯೇ, ಭೌಳಿ ರಾಗ ಮಿಶ್ರ ಛಾಪುತಾಳ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕಲ್ ಪ್ರೋಗ್ರಾಂ. ಇನ್ ಟುಡೇಸ್ ಪ್ರೋಗ್ರಾಂ, ಡಿಯರ್ ಲಿಸ್ನರ್ಸ್, ವಿ ಪ್ರೆಸೆಂಟ್ ನಾದಸ್ವರಂ ರಿಸೈಟಲ್ ಬೈ ಎಸ್ಪಿ ಪಳನಿವೇಲ್ ಅಂಡ್ ಪಾರ್ಟಿ. ಅಕಂಪನಿಯಿಂಗ್ ಹಿಮ್ ಆನ್ ಸ್ಪೆಷಲ್ ಡೋಲು ಈಸ್ ಗೋಪಿ. ಟು ಬಿಗಿನ್ ವಿತ್, ಶ್ರೀ ಎಸ್ಪಿ ಪಳನಿವೇಲ್ ಪ್ರೆಸೆಂಟ್ಸ್ ಪಾಪನಶಂ ಶಿವನ್ಸ್ ಕಾಂಪೋಸಿಷನ್ ಕರುಣಾನಿಧಿಯೇ ತಾಯೇ ಇನ್ ರಾಗ ಭೌಳಿ ಸೆಟ್ಟು ಮಿಶ್ರ ಛಾಪುತಾಳ.

ಬಾಲಾಂಬಿಕೆ ಮುತ್ತುಸ್ವಾಮಿ ದೀಕ್ಷಿತರ ಒಂದು ರಚನೆ, ಮನೋರಂಜನಿ ರಾಗ ಖಂಡಚಾಪುತಾಳ. ದಿಸ್ ಇಸ್ ಮುತ್ತುಸ್ವಾಮಿ ದೀಕ್ಷಿತರ್ಸ್ ಕಾಂಪೋಸಿಷನ್ ಬಾಲಾಂಬಿಕೆ. ಇನ್ ರಾಗ ಮನೋರಂಜನಿ, ಸೆಟ್ಟು ಖಂಡಚಾಪುತಾಳ.

ಇನ್ನೀಗ ಮೈಸೂರು ವಾಸುದೇವಾಚಾರ್ಯರ ರಚನೆ ನೀ ಕೇಳ ದಯರಾದು ರಾಮಚಂದ್ರ, ಕದನ ಕುತೂಹಲ ರಾಗ ಆದಿತಾಳ. ಮೈಸೂರು ವಾಸುದೇವಾಚಾರ್ಯಸ್ ಕಾಂಪೋಸಿಷನ್ ನೀ ಕೇಳ ದಯರಾದು ರಾಮಚಂದ್ರ. ಇನ್ ಕದನ ಕುತೂಹಲ ರಾಗ ಸೆಟ್ಟು ಆದಿತಾಳ.

ಈ ಹೊತ್ತಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಸ್ಪಿ ಪಳನಿವೇಲ್ ಮತ್ತು ಸಂಗಡಿಗರಿಂದ ನಾದಸ್ವರ ವಾದನವನ್ನು ಕೇಳುತ್ತಿದ್ದೀರಿ. ಪಕ್ಕವಾದ್ಯದಲ್ಲಿ ವಿಶೇಷ ಡೋಲು ಗೋಪಿ. ಶ್ರೀ ಎಸ್ಪಿ ಪಳನಿವೇಲ್ ಅವರು ತಮ್ಮ ನಾದಸ್ವರ ವಾದನವನ್ನು ಮುತ್ತುಸ್ವಾಮಿ ದೀಕ್ಷಿತರ ರಚನೆಯೊಂದಿಗೆ ಮುಕ್ತಾಯಗೊಳಿಸುತ್ತಿದ್ದಾರೆ. ಶ್ರೀ ಕಾಂತಿಮತಿಂ, ರಾಗ ಹೇಮಾವತಿ, ಆದಿತಾಳ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಯು ಆರ್ ಲಿಸ್ನಿಂಗ್ ಟು ನಾದಸ್ವರಂ ರಿಸೈಟಲ್ ಬೈ ಎಸ್ಪಿ ಪಳನಿವೇಲ್ ಅಂಡ್ ಪಾಟಿ. ಹೀಸ್ ಅಕಂಪನಿಡ್ ಆನ್ ಸ್ಪೆಷಲ್ ಡೋಲು ಬೈ ಗೋಪಿ. ಶ್ರೀ ಎಸ್ಪಿ ಪಳನಿವೇಲ್ ಕನ್ಕ್ಲೂಡ್ಸ್ ಹಿಸ್ ನಾದಸ್ವರಂ ರಿಸೈಟಲ್ ವಿತ್ ಮುತ್ತುಸ್ವಾಮಿ ದೀಕ್ಷಿತರ್ಸ್ ಕಾಂಪೋಸಿಷನ್ ಶ್ರೀ ಕಾಂತಿಮತಿಂ ಇನ್ ರಾಗ ಹೇಮಾವತಿ ಸೆಟ್ ಟು ಆದಿತಾಳ.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಸ್ಪಿ ಪಳನಿವೇಲ್ ಮತ್ತು ಸಂಗಡಿಗರಿಂದ ನಾದಸ್ವರ ವಾದನವನ್ನು ಕೇಳುತ್ತಿದ್ದೀರಿ. ಪಕ್ಕವಾದ್ಯದಲ್ಲಿ ವಿಶೇಷ ಡೋಲು ಗೋಪಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಯರ್ ಲಿಸ್ನರ್ಸ್, ಇನ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ ಯು ಜಸ್ಟ್ ಹರ್ಡ್ ನಾದಸ್ವರಂ ರಿಸೈಟಲ್ ಬೈ ಎಸ್ಪಿ ಪಳನಿವೇಲ್ ಅಂಡ್ ಪಾಟಿ. ಹಿ ವಾಸ್ ಅಕಂಪನೀಡ್ ಆನ್ ಸ್ಪೆಷಲ್ ಡೋಲು ಬೈ ಗೋಪಿ. This musical program was a contribution of Akashavani Bengaluru, Time Indian Music.